ಎಲ್ಲಾ ನಾವು ಕಂಬೈಂಡ್ ತುಚ್ಛಿ ಕರ್ಣ ಸದಾ ಕಂಬೈಂಡ್ ರೇತೇವು ಎಲ್ಲೇ ಬಿ ಬಂಜೆ.